ಅಂಜನಶಲಾಕಯಾತ್ ಚಕ್ಷುರಂ ಮೀಲಿತಂ ವೇನ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಸಮಾದರಣೀಯ ಶ್ರೋತ ಸಾಮುದಾಯಿಕ ರೇಡಿಯೋ ಬುದ್ಧ ಆವಾಜ 99.6 ಮೆಗಾಹರ್ಟ್ಜ್ ಬಿಹಾನೀ ಪ್ರಹರಮಾ ತಪಹರಿ ದಿಹರ ಸುಂದೆ ಹನುಂಚ ಕಾರ್ಯಕ್ರಮ ಅಧ್ಯಾತ್ಮ ದರ್ಶನ್ ಕಾರ್ಯಕ್ರಮ ಅಧ್ಯಾತ್ಮ ದರ್ಶನ್ ಸಂಗೇ ಉಪಸ್ಥಿತ ಭಯಕು ಮ ಯೋಗಾಚಾರ್ಯ ಕಮಲ್ ಪೌಡ್ಯಾಲ್. ಕಾರ್ಯಕ್ರಮ ಅಧ್ಯಾತ್ಮ ದರ್ಶನ್ ಹಾಮಿಯವರಲ್ಲಿ ಅಧ್ಯಾತ್ಮ ಯೋಗ ಸಾಧನಾ ಸತ್ಸಂಗ ವಿವಿಧ ಅಧ್ಯಾತ್ಮಕ ವಿಷಯಹರು ಚರ್ಚಾ ಪರಿಚರ್ಚಾ ಗರ್ನೆ ಗರ್ದಛು. ಆಜ ಪನಿ ಪುನಃ ಎಟಾ ಸುಮಧುರ ಚರ್ಚಾ ಲಿಯರ ತಪಾಹರು ಸಮಕ್ಷ ಉಪಸ್ಥಿತ ಭಯಸಕೆಗಾ ಛು.